ಗೋಳಾ ಚತುರ ಗೋಳಾ ಯಾರ ಗೋಳಾ ಚತುರ ಗೋಳಾ ಚತುರ ಏಕ ಪೇರಾಯಣ ಯಾ ಗೋಳಾ ಬೋಲ ಯಾ ಚತುರ ಬೋಲ ಗ ಯಕ ಚತುರ ನಾರ ಕರ್ಕೆ ಸಿಂಗಾರ ಏಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ ಕೆ ದ್ವಾರ ಯೇ ಭೂತತ ಜಾತ ಅಪನೇ ಹಿ ಜಾಲ ಮೇ ಫಸತ ಜಾತ ಹಮ ಮರತ